0: ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು.
1: I've always believed that our constitution is the dharma. It's my dharma.
0: ಮತದಾರರೆ ನಮ್ಮ ಅಭಿಮಾನಿ ದೇವರು.
1: Voters are like gods to us.
0: ಕನ್ನಡ ನಾಡಿನ
1: is my god.
0: ಕರ್ನಾಟಕದ 7 crore ಜನಸಂಖ್ಯೆ ಸೇವೆ ಮಾಡತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. ಎರಡು ಬಾರಿ
1: opportunity to serve all the Kannadigas for so many years.
0: ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗತಕ್ಕಂಥ ಅವಕಾಶ ಸಿಕ್ಕಿತ್ತು.
1: I've had the opportunity to serve as Chief Minister. I've had the opportunity to serve as Leader of Opposition.
0: ಈ ಅವಕಾಶವನ್ನು ಒದಗಿಸಿಕೊಟ್ಟಂತ ಸೋನಿಯಾ ಗಾಂಧಿ ಅವರಿಗೆ,
1: this opportunity was given to me because of the
0: Rahul
1: Congress
0: Gandhi
1: leadership, and I owe my thanks, I'm grateful to Rahul Gandhi and Sonia Gandhi.
0: Mallikarjun Kharge avarige,
1: the Congress president Mallikarjun Kharge,
0: ee sandarbhadalli aparavadanta dhanyavadagalanna ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ.
1: ಐ ಎಕ್ಸ್ಪ್ರೆಸ್ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಅಂಡ್ ಗ್ರಾಟಿಟ್ಯೂಡ್ ಟು ದೆಮ್.
0: ನಾನು ಕಾಂಗ್ರೆಸ್ ಸೇರಿದ್ದು 2006.
1: ಐ ಜಾಯಿಂಡ್ ಕಾಂಗ್ರೆಸ್ ಇನ್ 2006.
0: 2006 ಕಾಂಗ್ರೆಸ್ನ ಕಾರ್ಯಕರ್ತರು,
1: as a Congress ಕಾರ್ಯಕರ್ತ,
0: ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು,
1: to all ಶಾಸಕರು, ಕಾರ್ಯಕರ್ತರು, Congress leaders,
0: ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು,
1: members of parliament,
0: ನನಗೆ ಪ್ರೀತಿಯನ್ನು ತೋರಿಸಿದ್ದಾರೆ, ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ
1: ಸಪೋರ್ಟ್ ಟು ಮೀ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂಡ್ ಸೋ ಐಡ್ ಲೈಕ್ ಟು ಎಕ್ಸ್ಪ್ರೆಸ್ ಮೈ ಥ್ಯಾಂಕ್ಸ್ ಆನ್ ದಿಸ್ ಒಕೇಶನ್ ಟು ದೆಮ್ ಆಸ್ ವೆಲ್.
0: ನಾನು 2 ಸಾರಿ ಮುಖ್ಯಮಂತ್ರಿ ಆಗಿರುವಾಗ
1: 2023
0: 2018 ಮೊದಲನೇ ಸಾರಿ 2013 18 ಆಮೇಲೆ 23 ಇಲ್ಲಿವರೆಗೆ,
1: and then this time now from 2023.
0: ಈ ಸಂದರ್ಭದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತ ನನ್ನ ಸಹೋದ್ಯೋಗಿಗಳು,
1: all my friends, colleagues who worked with me for the last many decades, ಎಲ್ಲ
0: ರೀತಿಯಲ್ಲೂ ಕೂಡ ಬೆಂಬಲವನ್ನ ಸಹಕಾರವನ್ನ ಪ್ರೀತಿಯನ್ನ ನನ್ನ ಮೇಲೆ ವ್ಯಕ್ತ ಮಾಡಿದ್ದಾರೆ. ಅದಕ್ಕಾಗಿ ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ.
1: They have supported me in every way, and I'd like to express my gratitude to them too.
0: ನಾನು ಹಳ್ಳಿಗಾಡಿನಿಂದ ಬಂದಂತವನು. ನಾನು ಮುಂದೊಂದು ದಿನ

0: ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ,
1: ಮುಖ್ಯಮಂತ್ರಿ ಆಗ್ತೇನೆ, ವಿರೋಧ ಪಕ್ಷದ ನಾಯಕನಾಗ್ತೇನೆ.
0: ನಾನು ರಾಜಕಾರಣಕ್ಕೆ ಬಂದದ್ದು ಆಕಸ್ಮಿಕ. ಯಾಕಂದ್ರೆ ನಮ್ಮ ಕುಟುಂಬದವರು ಯಾರು ಕೂಡ ರಾಜಕಾರಣದಲ್ಲಿ ಇರಲಿಲ್ಲ.
1: ಐ ಕೇಮ್ ಇನ್ ಟು ಪಾಲಿಟಿಕ್ಸ್ ಕಂಪ್ಲೀಟ್ಲಿ ಔಟ್ ಆಫ್ ದ ಬ್ಲೂ ಬಿಕಾಸ್ ನೋಬಡಿ ಇನ್ ಮೈ ಫ್ಯಾಮಿಲಿ ವಾಸ್ ಇನ್ ಪಾಲಿಟಿಕ್ಸ್.
0: ಅಥವಾ ಇನ್ಯಾರೇ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತವರು ಯಾರು ಕೂಡ ರಾಜಕಾರಣದಲ್ಲಿ ಇರಲಿಲ್ಲ.
1: Whether it's my parents or anyone in my family, nobody was in politics.
0: ನಾನು ಮೊದಲಿನಿಂದಲೂ ಕೂಡ ರಾಜಕಾರಣಕ್ಕೆ ಬಂದಿದ್ದ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ,
1: ಸಿದ್ದರಾಮಯ್ಯ ಲಿಸ್ಟಿಂಗ್ ಆಲ್ ಆಫ್ ದಿ ಐಡಲ್ಸ್ ದಟ್ ಹಿ ಫಾಲೋಡ್ ಹೂಸ್ ಪ್ರಿನ್ಸಿಪಲ್ಸ್ ಹಿ ಟ್ರೈಡ್ ಟು ಫಾಲೋ ಇನ್ ಪಾಲಿಟಿಕ್ಸ್.
0: ಸಂವಿಧಾನದಲ್ಲಿ ಅಪಾರವಾದಂತ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. ಎಲ್ಲ ಒಂದು ಕುಟುಂಬವಾಗಿ ಬಾಳ್ಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಯಾವುದೇ ಜಾತಿ, ಮತ ಧರ್ಮ ಇಲ್ಲೇ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದು ಕುಟುಂಬವಾಗಿ ಬಾಳ್ಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಮತ್ತೆ ಆರ್ಥಿಕವಾಗಿ, ಸಾಮಾಜಿಕವಾಗಿ
1: ಬ್ರಿಂಗಿಂಗ್ ಎವ್ರಿವನ್ ಟುಗೆದರ್, ನೋ ಡಿವೈಸಿವ್ನೆಸ್ ಆನ್ ಕಾಸ್ಟ್ ಲೈನ್ಸ್, ಆನ್ ರಿಲಿಜಿಯಸ್ ಲೈನ್ಸ್. ಐ ವಾಂಟೆಡ್ ಎವ್ರಿವನ್ ಟು ಕಮ್ ಟುಗೆದರ್.
0: ಅಧಿಕಾರ
1: and work for the benefit of the country.
0: ellarigu samanavagi anjike aagbeku antakkantadralli namke itkondirukkanthu
1: that everyone should thrive, should grow together.
0: adakkagine buddhana vichara basavannavara vichara ಗಾಂಧೀಜಿಯವರ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ
1: ಅಂಬೇಡ್ಕರ್ ಆಫ್ ಗಾಂಧೀಜಿ
0: ನಮಗೆ ಆದರ್ಶ ಪ್ರಾಯ. ಇಡೀ ಸಮಾಜ ಕುವೆಂಪು ಅವರು ಹೇಳದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡು ಇಡೀ ಸಮಾಜ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು, ಸಮಾನ ಅವಕಾಶಗಳು ಎಲ್ರಿಗೂ ಸಿಗಬೇಕು, ಸಮಾನ ಅವಕಾಶಗಳು ಇಲ್ಲದೇ ಇರೋದ್ರಿಂದಲೇ ನಮ್ಮ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಈ ಅಸಮಾನತೆ ತೊಲಗಬೇಕಾದ್ರೆ ಎಲ್ರಿಗೂ ಸಮಾನತೆಯ ಅವಕಾಶ ಸಿಕ್ಕಲೇಬೇಕು. ಅದಕ್ಕಾಗಿ ನಮ್ಮ ಮೊದಲನೇ ಅವಧಿಯಲ್ಲಿದ್ದಂಥ ಸರ್ಕಾರ 2013-18 2023 ಇಲ್ಲಿವರೆಗೆ ಇರತಕ್ಕಂತ ಸರ್ಕಾರ ಸಮಾನ ಅವಕಾಶಗಳು ಸಮಾನತೆ ಬರಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೇವೆ.
1: Even in my first day as Chief Minister, I focused on everyone growing together, progressing together on social justice.
0: ಹೇಳಿರ್ತಕ್ಕಂತ ಭರವಸೆಗಳು ಅವುಗಳನ್ನು ಜಾರಿ ಮಾಡತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ.

0: 2013 ರಿಂದ 2018 ವರೆಗೆ ನಮ್ಮ ಮ್ಯಾನಿಫೆಸ್ಟೋ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದೆ. ಆ ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಆಮೇಲೆ 2023 ರ ಮ್ಯಾನಿಫೆಸ್ಟೋ ಮೂಲಕ ಡಾಕ್ಟರ್ ಪರಮೇಶ್ವರ್ ಅಧ್ಯಕ್ಷರಾಗಿದ್ದರು, ಮ್ಯಾನಿಫೆಸ್ಟೋ ಕಮಿಟಿ ಅಧ್ಯಕ್ಷರಾಗಿದ್ದರು. ಆಗ ಸುಮಾರು 550 ಹೆಚ್ಚು ಭರವಸೆಗಳನ್ನು ಕೊಟ್ಟಿದ್ದು, ಅವುಗಳಲ್ಲಿ ಇಲ್ಲಿವರೆಗೆ ಸುಮಾರು 300 ಭರವಸೆಗಳನ್ನು ಈಡೇರಿಸಿದ್ದೀವಿ.
1: Siddaramaiah highlighting some of the achievements while he was in power, or for that matter even at the helm of affairs in the Congress.
0: ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದು.
1: Even we've made all of the guarantees possible and accomplished and ensured that all of it is fulfilled.
0: ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. ಇಲ್ಲಿವರೆಗೆ ಸುಮಾರು 140,000 ಕೋಟಿಗೂ ಹೆಚ್ಚು ಹಣವನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕೊಟ್ಟಂತ ವಚನವನ್ನ ಈಡೇರಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಮಾತಿಗೆ ತಪ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಇದು ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಸಂತೃಪ್ತಿಯನ್ನು ಕೊಟ್ಟಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮೇಲೆ ಅಪಪ್ರಚಾರ ಮಾಡಿದ್ರು ವಿರೋಧ ಪಕ್ಷದವರು. ಇನ್ಕ್ಲೂಡಿಂಗ್ ನನ್ ಅದರ್ ದ್ಯಾನ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ. ಈಡೇರಿಸ್ಲಿಕ್ಕಾಗಲ್ಲ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ.
1: ಮೆನಿ ಕ್ರಿಟಿಸೈಸ್ಡ್ ಆವರ್ ಗ್ಯಾರಂಟೀಸ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಮೋದಿ. Said it's impossible, said Karnataka's coffers will become empty, that the finances will be a mess as a result. Today we've implemented the guarantees.
0: Thala aadaya ದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದೇವೆ.
1: ವೇರ್ ಆಲ್ಸೋ ನಂಬರ್ ಒನ್ ಡಿಸ್ಪೈಟ್ ದ ಗ್ಯಾರಂಟೀಸ್ ಆನ್ ಸೆವೆರಲ್ ಫ್ರಾನ್ಸ್ ಇನ್ ದಿ ಎಕಾನಮಿ.
0: ನಂಬರ್ ಒನ್ ಇನ್ ದಿ ಎಂಟೈರ್ ಕಂಟ್ರಿ. ಜಿಎಸ್ಟಿ ಕಲೆಕ್ಷನ್ ನಲ್ಲಿ ವಿ ಆರ್ ನಂಬರ್ 2 in the entire country. Maharashtra
1: per capita income we're number 1 in GST collections. We're number 2 after Maharashtra.
0: 26-27 aarthika varshadalli idi deshada GSDP 7.4 idre ಕರ್ನಾಟಕ
1: ಇಫ್ ಯು ಲುಕ್ ಅಟ್ ದ ಜಿಎಸ್ಟಿ ಪಿ ಆಲ್ಸೋ
0: 8.1 ರಷ್ಟಿದೆ.
1: Karnataka's GSDP is at 2.1.
0: In 2.1 rashtide. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಮೇಲೆ ಸಾಲ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಆರೋಪಗಳನ್ನು ಮಾಡ್ತಾರೆ. ಇದು ಸುಳ್ಳು. ಸುಳ್ಳು ಆರೋಪ, ರಾಜಕಾರಣಕ್ಕೋಸ್ಕರ ಮಾಡತಕ್ಕಂಥ ಆರೋಪ.
1: Several false allegations were also leveled against me.
0: ನಾನು ಅಸೆಂಬ್ಲಿನಲ್ಲೂ ಕೂಡ ಹೇಳಿದ್ದೀನಿ, ಬಜೆಟ್ ಮೇಲೆ ಉತ್ತರ ಕೊಡುವಾಗ ಹೇಳಿದ್ದೀನಿ, ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ ಉತ್ತರ ಕೊಡುವಾಗ. ಜಿಎಸ್ಡಿಪಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಪಾಸ್ ಆಯಿತು, ಅವತ್ತಿನಿಂದ ಜಾರಿನಲ್ಲಿದೆ. 2002 ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮೂರು ಮಾನದಂಡಗಳನ್ನು ಹೇಳ್ತಾರೆ ಅಲ್ಲಿ. ಒಂದು ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು.
1: ನಾವು ಹೈಲೈಟಿಂಗ್ ಹೌ ದ ಫೈನಾನ್ಸಸ್ ಆಫ್ ಕರ್ನಾಟಕ ವರ್ ಫಿಕ್ಸ್ಡ್ ಬೈ ಹಿಮ್. ಆನ್ ಈ ಸ್ಪೀಕಿಂಗ್ ಆಫ್ ಇಸ್ ದ ಫಿಸ್ಕಲ್ ಡೆಫಿಸಿಟ್,
0: ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅಂತ ಗೊತ್ತಾಗಬೇಕಾದ್ರೆ ಮೂರು ಮಾನದಂಡಗಳನ್ನು ಹೇಳ್ತದೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002. ಅದರ ಪ್ರಕಾರ ನಮ್ಮ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು.

0: ನಮ್ಮದು 3% ಒಳಗಡೆನೆ ಇದೆ. ಕರ್ನಾಟಕದ ಫಿಸ್ಕಲ್ ಡಿಫಿಸಿಟ್ಟು 3% ಒಳಗಡೆ ಇದೆ.
1: Controlling the fiscal deficit
0: is a challenge. It was
1: supposed to be under 3%, and that's what we did. We controlled it under 3%.
0: ಆಮೇಲೆ ಸಾಲ ನಮ್ಮ ಜಿಎಸ್ಡಿಪಿಯ 25% ಒಳಗಡೆನೆ ಇರಬೇಕು. ಕರ್ನಾಟಕದ ಜಿಎಸ್ಡಿಪಿ 30 ಲಕ್ಷಕ್ಕೂ ಹೆಚ್ಚು. ಕರ್ನಾಟಕದ ಜಿಎಸ್ಡಿಪಿ 30 ಲಕ್ಷಕ್ಕೂ ಹೆಚ್ಚು ನಮ್ಮದು ಜಿಎಸ್ಡಿಪಿ.
1: ಕರ್ನಾಟಕದ ಜಿಎಸ್ಡಿಪಿ ಇಸ್ ಆಲ್ಸೋ ಕರ್ನಾಟಕದ ಸಾಲ ಸೈನ್ಸ್ ಅಂಡ್ ಸೋ ದಟ್ಸ್ ಅನದರ್ ಇಂಡಿಕೇಷನ್ ಆಫ್ ಹೌ ವಿ ಹ್ಯಾವ್ ಪರ್ಫಾರ್ಮ್.
0: 25.94 ಅಂದ್ರೆ 3% ಒಳಗಡೆನೆ ಇದೆ. 24.94 25% ಒಳಗಡೆ ಇರಬೇಕು. 24.94 ಆಮೇಲೆ ಇನ್ನೊಂದು ಏನ್ ಹೇಳ್ತದೆ ಮಾನದಂಡ ಅಂತಂದ್ರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ನಾವು ರೆವಿನ್ಯೂ ಡೆಫಿಸಿಟ್ ನಲ್ಲಿದ್ದೀವಿ, ಸರ್ಪ್ಲಸ್ ನಲ್ಲಿಲ್ಲ. ಈ ವರ್ಷ ಯಾಕಂತಂದ್ರೆ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಆರ್ಥಿಕವಾಗಿ ಹಾಳು ಮಾಡಿಟ್ಟಿತ್ತು. ಈ ವರ್ಷ ಅಂದರೆ 2026-27 ಸುಮಾರು 19,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. ಅದು ಯಾಕೆ ಡಿಫಿಸಿಟ್ ಆಯಿತು ಅಂತಂದ್ರೆ ಹದಿನೈದನೇ ಹಣಕಾಸಿನ ಆಯೋಗ ನಮಗೆ ಕೊಡಬೇಕಾಗಿದ್ದಂತ ಹಣವನ್ನು ಕೊಡಲಿಲ್ಲ.
1: Why is our revenue deficit a problem? Because a lot of the money that the central government owes us never came to us.
0: ಸಿಫಾರಸ್ ಮಾಡಿತ್ತು 5,495 ಕೋಟಿ. ಒಂದು ವಿಶೇಷ ಗ್ರಾಂಟ್ಸ್ ಅಂತ ಕೊಟ್ಟಿದ್ರು, ಅದು ಕೊಡಲಿಲ್ಲ. ಆಮೇಲೆ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರು ಸಿಟಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ರೆಕಮೆಂಡ್ ಮಾಡಿದ್ರು. ಪೆರಿಫೆರಲ್ ರಿಂಗ್ ರೋಡ್ಗೆ
1: 3,000 ಕೋಟಿ,
0: ಅವೆರಡನ್ನೂ ಕೊಡಲಿಲ್ಲ. ಒಟ್ಟು 11,495 ಕೋಟಿ ಕೊಡಲಿಲ್ಲ. ಅದರ ಜೊತೆಗೆ ಅಪ್ಪರ್ ಭದ್ರಾಕ್ಕೆ ಬಜೆಟ್ನಲ್ಲಿ ಹೇಳಿದ್ದದು ಶ್ರೀಮತಿ ನಿರ್ಮಲಾ ಸೀತಾರಾಮನ್, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಅವ್ರ ಬಜೆಟ್ ಸ್ಪೀಚ್ನಲ್ಲಿ 2023-24. ಆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಪರ್ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀನಿ, 5,300 ಕೋಟಿ ಕೊಡ್ತೀವಿ.
1: When I met with the finance minister Nirmala Sitharaman, I raised these points too.
0: Amele idu namage GST jari bandadrinda namage pariyara kodta idru, pariyarana nilisbitru. ಎಷ್ಟು ನಷ್ಟ ಆಗ್ತದೆ ಅಷ್ಟು ತುಂಬಿಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಜೆ ಜಿ ಎಂ ಜೆ ಜೆ ಎಂ ಜಲ ಜೀವನ್ ಮಿಷನ್ ಜಲ ಜೀವನ್ ಮಿಷನ್ ಅದರಲ್ಲಿ ಸುಮಾರು ಮೋರ್ ದೆನ್ 10,000 ಕ್ರೋರ್ಸ್ ಬರಲಿಲ್ಲ ಹದಿನೇಳು ಸಾವಿರ ಕೋಟಿ ಅದಕ್ಕೆ ನಾನು ಕರೆಕ್ಟ್ ಆಗಿ ಗೊತ್ತಿಲ್ಲದೆ ಇರೋದ್ರಿಂದ ಮೋರ್ ದೆನ್ 10,000 ಕ್ರೋರ್ಸ್ ಅಂತ ಹೇಳಿದ್ದು ಅದು ಬರಲಿಲ್ಲ ಆಮೇಲೆ ನರೇಗಾ ಸ್ಟಾಪ್ ಮಾಡಿಬಿಟ್ರು ನಾವೇ ಬರ್ಸದ್ದು ಹಣನೂ ಕೂಡ ಕೊಡಲಿಲ್ಲ ಸೊ ಹಿಂಗಾಗಿ ನಮ್ಮ ಬಜೆಟ್ ರೆವಿನ್ಯೂ ಡಿಫಿಸಿಟ್ ಆಗಲಿಕ್ಕೆ ಕಾರಣ ಆಯಿತು ಅದರ್ವೈಸ್ ನಾವು ಸರ್ಪ್ಲಸ್ನಲ್ಲೇ ಇರ್ತಿದ್ದೆವು
1: saying that there is a financial surplus in the state and that there is no deficit
0: ivattu guarantee yojanegalanna jari kottadrinda kondukoltakkanta shakti jaasti aagide
1: Now, since we implemented those five guarantees, the purchasing power in the state has gone up. You all must have been reading that in newspapers.
0: Purchasing power. Adhe Kannadalli helide nanu. ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹಣದ ಹಿಂದೆ ಹೋದವನಲ್ಲ ಆಸ್ತಿ ಪಾಸ್ತಿ
1: I have never gone behind money or power. I have never harbored the ambition to make properties in money.
0: ಮತದಾರ ದೇವರುಗಳು ಯಾವಾಗ ಅಧಿಕಾರ ಕೊಟ್ಟಿದ್ದಾರೆ ಅವೆಲ್ಲರೂ ಕೂಡ ಯಾವಾಗ ಯಾವಾಗ ಮಾಡಿದ್ದಾರೆ ನಾನು 83ರಲ್ಲಿ ಶಾಸಕನಾದವನು 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆದವನು 1978
1: I first became an MLA in the year 1978.
0: ಸುಮಾರು 50 ವರ್ಷ ಆಗ್ತ ಬಂದಿದೆ ರಾಜಕಾರಣ ಜೀವನ 50 ವರ್ಷ ಆಗ್ತ ಬಂದಿದೆ 28ಕ್ಕೆ 50 ವರ್ಷ ನನ್ನ ರಾಜಕೀಯ ಜೀವನ
1: 50 years of my journey in politics in the year 2028. My political career is like an open book.
0: ಇವತ್ತಿನ ರಾಜಕೀಯದಲ್ಲಿ ಜನಶಕ್ತಿ ಇರೋರು ಮಾತ್ರ ರಾಜಕೀಯ ಉಳ್ಕೊಳ್ಳಲಿಕ್ಕೆ ಸಾಧ್ಯ ಮತ್ತೆ ಅಧಿಕಾರ ಕೊಡೋರು ಜನರೇ
1: Today's politics only those who have the strength of people can make it. It's the people who gives one power.
0: ಅದರಿಂದ ನಾನೆಂದೂ ಕೂಡ ನಾನು ನಂಬ್ಕೊಂಡಿರ್ತಕ್ಕಂಥ ಮೌಲ್ಯಗಳು

0: ಅವುಗಳ ಜೊತೆ ರಾಜಿ ಮಾಡ್ಕೊಂಡಿಲ್ಲ. ಸಿದ್ಧಾಂತ ನಂಬ್ಕೊಂಡಿದ್ದೀನಲ್ಲ ಅದರಲ್ಲಿ ರಾಜಿ ಆಗಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಬದುಕಿನ ಪ್ರಾಥಮಿಕ ಆದ್ಯತೆಗಳಾದ ಅನ್ನ, ಆರೋಗ್ಯ, ಶಿಕ್ಷಣ, ವಸತಿ, ಉದ್ಯೋಗ ಲಭಿಸಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡು
1: My aim is to provide basic facilities like food, education to every single person, to all of my voters.
0: ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಅವ್ರಿಗೆಲ್ರಿಗೂ ಕೂಡ ಅನ್ನ, ಗೃಹಲಕ್ಷ್ಮಿ ಮೂಲಕ
1: 2,000
0: ರೂಪಾಯಿ ಕೊಡೋದು.
1: I made sure that they were able to afford food via the
0: Kumbh Lakshmi scheme. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಆಮೇಲೆ ಗೃಹ ಜ್ಯೋತಿ ಮೂಲಕ
1: people of all caste and religion could enjoy the 5 guarantees. And through the Gruha Jyoti, they could enjoy free electricity.
0: ಕುಟುಂಬಗಳಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ. 1,64,00,000.
1: 1,64,00,000 people have been the beneficiaries of the Gruha Jyoti scheme.
0: Yuva Nidhi,
1: Annabhagya as well, and Gruha Lakshmi. They are listing down the 5 guarantees that the Congress gave before coming to power and successfully even implementing all of it. Even the free travel bus scheme for women.
0: ಆಮೇಲೆ ರಾಜ್ಯದಲ್ಲಿ ಬರ ಬಂದಾಗ ಬಹಳ ಪ್ರಾಮಾಣಿಕವಾಗಿ ಎದುರಿಸಿದ್ದೀವಿ. ಅದನ್ನು ಈ ನೆಲದ ಜಲ, ನೆಲ, ಭಾಷೆ ಮತ್ತೆ ನೀರು ಜಲ, ನೆಲ, ಭಾಷೆ ಇದರಲ್ಲಿ ಯಾವತ್ತೂ ಕೂಡ ರಾಜಿ ಆಗಿಲ್ಲ, ಬಿಟ್ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದು ಜನರ ಹಕ್ಕು, ಕರ್ನಾಟಕದ ಹಕ್ಕು. ಎಂಟು ವರ್ಷಗಳು ಮುಖ್ಯಮಂತ್ರಿಯಾಗಿ ನಾನು
1: ಎರಡು ಬಾರಿ been a leader of opposition twice.

0: ಎರಡು ವರ್ಷ ಮುಖ್ಯಮಂತ್ರಿಯಾಗಿ ಇದನ್ನ ಕಾಂಗ್ರೆಸ್ ಪಕ್ಷ ಒದಗಿಸ್ಕೊಟ್ಟಿತ್ತು ನನಗೆ. ಅದಕ್ಕೋಸ್ಕರ ಮತ್ತೊಮ್ಮೆ
1: ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಗಿವನ್ ಮೀ ದಿಸ್ ಆಪರ್ಚುನಿಟಿ ಟು ಬಿಕಮ್ ದಿ ಚೀಫ್ ಮಿನಿಸ್ಟರ್ ಇನ್ ದಿ ಲಾಸ್ಟ್ 2 ಇಯರ್ಸ್ ಅಂಡ್ ದಟ್
0: ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಗೆ ಬರಮಾಡ್ಕೊಂಡ್ರು, ಇಲ್ಲೇ ಬಂದಿದ್ರು ಬೆಂಗಳೂರಿನಲ್ಲಿ. ನಾನು ಕಾಂಗ್ರೆಸ್ ಸೇರಿದಾಗ ಜೆಡಿಎಸ್ ನಿಂದ ಎಕ್ಸ್ಪೆಲ್ ಮಾಡಿ.
1: ವೆನ್ ಐ ಜಾಯಿನ್ಡ್ ದಿ ಕಾಂಗ್ರೆಸ್ ಪಾರ್ಟಿ ಇಟ್ ವಾಸ್ ಸೋನಿಯಾ ಗಾಂಧಿ ಹೂ ಹ್ಯಾಡ್ ವೆಲ್ಕಮ್ಡ್ ಮೀ.
0: ನಾನು
1: ವೆನ್ ಐ ಗಾಟ್ ಎಕ್ಸ್ಪೆಲ್ ಫ್ರಮ್ ಜೆಡಿಎಸ್ ಇಂದ
0: ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾಗ ನಮ್ಮಲ್ಲಿ ಯಾರು
1: ಐ ವಾಸ್ ಇನ್ವಾಲ್ವ್ಡ್ ಇನ್ ಅ ಲಾಟ್ ಆಫ್ ಹಿಂದ ಗ್ರೂಪ್ ಆಕ್ಟಿವಿಟೀಸ್.
0: ಅವರಲ್ಲಪ್ಪ ಮುಸ್ಲಿಂ ಇದ್ರು
2: ಅಹಮದ್
0: ಪಟೇಲ್.
1: At that time, Ahmed Patel was a general secretary of Congress when I had joined.
0: ಅವರು ನನಗೆ ಮತ್ತೆ ಅಹಮದ್ ಪಟೇಲ್ಗೆ ಭೇಟಿ ಮಾಡಿಸಿ ಆಮೇಲೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ನಾನು ಕಾಂಗ್ರೆಸ್ ಸೇರ್ಬಿಟ್ಟು ತೀರ್ಮಾನ ಮಾಡಿದೆ.
1: I had made that decision to join Congress after my meeting with Sonia Gandhi.
0: Sonia Gandhi avaru Rahul Gandhi avaru avattu nan Congress iradaga Mallikarjun Kharge avaru state president agidru.
1: When I joined Congress, Mallikarjun Kharge was the state president in Karnataka.
0: ಅವರಲ್ಲಿ ಕೆಲವರು ಸತ್ತೋಗಿದ್ದಾರೆ. ಮಂಚನಹಳ್ಳಿ ಮಾದೇವನ್ ಅವರು ಸತ್ತೋಗಿದ್ದಾರೆ, ಕೃಷ್ಣಮೂರ್ತಿ ಸತ್ತೋಗಿದ್ದಾರೆ, ಕಡೂರು ಕೃಷ್ಣಮೂರ್ತಿ ಎಚ್ ವೈ ಮೇಟಿ ಅವರು ಸತ್ತೋಗಿದ್ದಾರೆ. ಯಾರ್ಯಾರು ನನ್ನ ಜೊತೆ ಸೇರ್ಕೊಂಡ್ರವರು ಎಲ್ರಿಗೂ ಕೂಡ ನಾನು ಚಿರುಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತು. ಮತ್ತೆ ನಾನು ರಾಜಕಾರಣದಲ್ಲಿ ಕೊನೆಯ ಉಸಿರವರೆಗೂ ಕೂಡ ಕೋಮಾದಿಗ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೇನೆ.
1: And until my last breath, I will continue being in politics and will fight against the communal forces.
0: ಯಾಕಂದ್ರೆ ಸಂವಿಧಾನ ಇವೆಲ್ಲಕ್ಕೂ ಕೂಡ ವಿರುದ್ಧವಾಗಿದೆ. ನಾನು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಒಂದು ವೇಳೆ
1: ಕಾನ್ಸ್ಟಿಟ್ಯೂಷನ್
0: ನಾನು ವಿದ್ಯಾವಂತನೂ ಆಯ್ತಿರ್ಲಿಲ್ಲ, ಶಾಸಕನೂ ಆಗ್ತಿರ್ಲಿಲ್ಲ, ಮಂತ್ರಿನೂ ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಯ್ತು.
1: ದೇರ್ ವಾಸ್ ನೋ ಕಾನ್ಸ್ಟಿಟ್ಯೂಷನ್, ಐ ವುಡಂಟ್ ಹ್ಯಾವ್ ಬಿಕಮ್ ಅ ಚೀಫ್ ಮಿನಿಸ್ಟರ್ ಆರ್ ಅನ್ ಎಂಎಲ್ಎ ಆರ್ ಈವನ್ ಅ ಮಿನಿಸ್ಟರ್ ಆರ್ ಈವನ್ ಅ ಡೆಪ್ಯೂಟಿ ಚೀಫ್ ಮಿನಿಸ್ಟರ್.
0: ಇಲ್ಲಿ ಹೋದ್ರೆ
1: ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವೈ ಐ ಹ್ಯಾವ್ ಬಿಕಮ್ ವಾಟ್ ಐ ಆಮ್ ಟುಡೇ.
0: ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಅವಿದ್ಯಾವಂತರು.
1: ಮೈ ಪೇರೆಂಟ್ಸ್ ವರ್ ಇಲ್ಲಿಟ್ರೇಟ್, ದೇ ವರ್ ನಾಟ್ ಎಜುಕೇಟೆಡ್.
0: ಅದರಿಂದ ಕೊನೆ ಉಸಿರಿರೋವರೆಗೂ ಕೂಡ ಸಂವಿಧಾನಕ್ಕೆ ಯಾರೇ ಧಕ್ಕೆ ತಂದರೂ ಕೂಡ ಅದರ ವಿರುದ್ಧ
1: And until my last breath, if there's anybody who's bringing a harm to the constitution, especially the communal forces. I will continue to raise my voice and fight against it in order to protect the constitution, and will continue to fight for equality.
0: ಅಂತಕ್ಕಂಥ ಮಾತುಗಳನ್ನು ಈ ರಾಜ್ಯದ ಜನತೆಗೆ ವಿನಮ್ರವಾಗಿ ಹೇಳಲಿಕ್ಕೆ